ತಮಃಪುರಿ ಚತುರ್ದಶಕಂತ ಕಾಳುಪಾಯೆ ಬ್ರಹ್ಮ ಬಾಪುತರ ಕಾಳುಪಾಯೆ ಶಿವಜೀವ ಅವತರ ಕಾಳುಪಾಯೆ ಕರ ಭೀಷಣ ಪ್ರಕಾಶ ಸಕಲ ಕಾಳಕ ಕಿಯಾತಮ ಆಶಾ ಜವನ ಕಾಳ ಜೋಗಿ ಶಿವಕಿಯೋ ಬೇದ ರಾಜ ಬ್ರಹ್ಮ ಜೂಥಿಯೋ ಜವನ ಕಾಳ ಸಬಲೋಕ ಸವಾರ ನಮಸ್ಕಾರ ಹೈ ತಾಯ ಹಮಾರ ಜವನ ಕಾಳ ಸಬ ಜಗತ ಬನಾಯೋ ದೇವ ದೈತ ಜಶನ ಉಪಜಾಯೋ ಆದಿ ಅಂತ್ಯ ಕೈ ಅವತಾರ ಸೋಯಿ ಗುರು ಸಮಜೋ ಹಮಾರ ನಮಸ್ಕಾರ ತೈಸಹಿ ಕೋ ಹಮಾರಿ ಸಕಲ ಪ್ರಜಾ ಜನ ಆಪ ಸವಾರಿ ಶಿವಕನ ಕೋ ಶಿವ ಗುಣ ಸುಖ ದಿಯೋ ಶತ್ರುನ ಕೋ ಪಾಲಮೋ ಬದ ಕಿಯೋ ಕಾಟ ಕಾಟ ಕೇ ಅಂತರ ಕೀ ಜಾನತ ಪಲೇ ಬುರೇ ಕೀ ಪೀರ್ ಪಶಾನತ ಚೀಟಿ ತೇ ಕುಂಚರ ಅಸ್ಥೂಲಾ ಸಬ ಪಾರ ಕೃಪಾ ದೃಷ್ಟ ಕರ ಫೂಲಾ ಸಂತನ ದುಃಖ ಪಾಯೆ ತೇ ದುಃಖೀ ಸುಖ ಪಾಯೆ ಸಾಧನ ಕೇ ಸುಖೀ ಏಕ ಏಕ ಕೀ ಪೀರ್ ಪಶಾನ ಕಾಟ ಕಾಟ ಕೇ ಪಾಟ ಪಾಟ ಕೀ ಜಾನ ಜಾಬುದ ಕರಖ ಕರಾ ಕರ್ತಾರಾ ಪ್ರಜಾ ತರ ತವ ದೇ ಅಪಾರಾ ಜಬ ಯಾ ಕರ್ಖ ಕರ್ತ ಹೋ ಕಬ ಹೂ ತುಮ್ಮೇ ಮಿಲ್ತ ದೇ ತರ ಸಬ ಹೂ ಜೇತೇ ಬದನ ಸ್ರಿಟ ಸಬ ತಾರ ಆಪೇ ಆಪನೇ ಬೋಜಿ ಉಚಾರ ತುಮ ಸಬ ಹೀತೆ ರಹತ ನಿರಾಲಮ ಜಾಣತ ಭೇದ ಭೇದ ಅರೆ ಆಲಮ